0: Timion yakonna watte akoka katulu takina di karanunji duguna fanno angalu tu chef de canton do adikina badariye uno mbodu adi Muhammad Nur uno yei lor sado adikina tadange uno waya suda dige ya nadinya menan tidin uno jamanga sofan chawono kam karkudu ba kuran wulinga sofan chawono dun leya hadir chawono kakada di dunge dera karanunji duguna fanno chef de canton do adikina badari mbodu adi Muhammad Nur uno yei woi woya suda dige ya lor sodo adikina tadange yewuno nadinya menan wakain ala fantro mara judu kabin teknik
1: barbar kwado karama ndi kaunya de wedi aglaru barbar kwado ya karama ndi ala gaji karama ndi ali jara jara karama ndi adrama ndi karama ndi sangandi barambar goro paramani andala ji paramani ya kora mara adajina indiro agare adajina ya kora mon ngoro abana ya kora ai golo naro mana ai golo garla naro mana gadiwara naro mana abangi gadiwara naro karke me mana jana karke ajin dera mana de karke me mana jana karke me ajin dera mana de tindila mana jana jitu jin dera mana de guru mana de guru mana de kali la mana de jaya waya dauna akabuta jaya waya dauna jaya jaro gori na samujiri ya jaro ya jallo go mo yala kara da anda la ndi de ndi ari ku ngai mo da ran lo ali da de ma ni la ngai mo da ran ka ka de ni ndo de ma ni ngai ma bo ra na ram bo de ma ni ko na bo ra na gar ga de de ari ma da ma ya de gar ga de de ko na na ma ra go da je ni de ya mo na ngai na bo ra na na de ni ndo de ma ni
2: Wuri ko wayro do ndere isa ta be
1: kabila bara ba di ya ja manta da ngayamba kau ja kai ma ta nda ta ja man ya ro ngayamba godru ko wei di nda ta ja ja ya ro ngayamba kai di ara nganja da kala ya kai di ara ngwa ba ya da kala ya kai di ara lo le de ni ba du ya lo tan ba ya wei do ku ya na ku ba da kujin loiri ro gwanu jano so yararu da do be ga ro do be talam me da ku ri ma la ro ku ri be ma ga da ma jin ga la ro ngai ji wor ma yo juwi zan da lon to ra de ni be ma yo juwi zan da lon to ra ai da be ma yo juwi zan da lon to da be ti lam be ma yo karma kar ka ro da ku ro de ni be ma yo mo ja man no ron ja da de ni be ma yo uri ko wei ro du du de ai da be ma uri ko wei ro du du de ai da be ma ere wa da ba ni an da ke ja wa ile wa ko ma na da ra e an da ke ja wa ile wa ko na wa re re an da ke ja wa ile wa ಕಾಲ ಕಾಲ ಬಾರೆ ಬುಲ್ಲಿ ಕಾಲ ಕಾಲ ಬಾರೆ ಬುಲ್ಲಿ ಕಾಲ ಕಾಲ ಬಾರೆ ಕಾರ ಮಾಡಿ ಅರ್ಧ ಕೊಯ್ಯೋ ಅವರೇ ಕೊಯ್ಯೋ ಕರಿ ಅವರೇ ಬಂದು ಬಾಬು ಬಣ್ಣ ಬಾಬು ಜಯ ಕರಿ ಅವರೇ ಬಂದು ಬಾಬು ಕೆಜರ ಬಪ್ಪ ಮಾರ ಯಾಕೆ ಜರ ಬಪ್ಪ ಮಾರ ಅವರೇ ಕಂಜರ ಬತರ ಮಾರ ತಂಗಿ ಐವೋ ಮೇಡಿಯಂ.